0: ಸಸ ವಿವರ್ಣವದನು ವಿಷಣ್ಣಾಶ್ಚಾಭವತ್. ಸಂಚಾರಿಣಿ ದೀಪ್ಶಿಖೇವ ರಾತ್ರೌ ಯಂ ಯಂ ವ್ಯತೀಯಾಯ ಪ್ರತಿಂ ವರಾಸಾ ನಗೇಂದ್ರ ಮಾರ್ಗಾಟ್ ಇವ ಪ್ರಪೇದೆ ವಿವರ್ಣಭಾವಂ ಸಸ ಭೂಮಿಪಾಲಃ. ಏವಂ ಉಪಮಾ ಪ್ರಸಂಗೇ ಕಾಳಿದಾಸಃ ಸರ್ವೋತ್ಕೃಷ್ಟಃ ಇತ್ಯತ್ರ ನಾಸ್ತಿ ಕೋಪಿ ಸಂಶಯಃ. ಕವೇಹ ಸರ್ವಾಹ ಉಪಮಾ ಸ್ವಭಾವಸಿದ್ಧಾಃ ಸ್ವಸ್ವ ಪ್ರಸಂಗೇ ಚ ಸರ್ವಥಾ ಅನೌಚಿತ್ಯರಹಿತಾ ಸಂತಿ. ಕವಿ ಯತ್ರ ತತ್ರ ವಿಜ್ಞಾನತತ್ವಂ ಉದ್ಘಾಟಯತಿ. ಯತಸ್ತ್ವಾ ಜ್ಞಾನಮಶೇಷಮಾಪ್ತಂ ಲೋಕೇನ ಚೈತನ್ಯಮಿವೋಶ್ ರಶ್ಮೇಹ. ಏಮಂ ಐತಿಹಾಸಿಕಂ ಕಥಾನಕಂ ಅಪಿ ಅಭಿವ್ಯನಕ್ತಿ ಕವಿ ಕಾಳಿದಾಸಸ್ಯ ಉಪಮಾ. ವ್ಯಾಕರಣಶಾಸ್ತ್ರ ಜ್ಞಾನೇನ ಸಂವಲಿತೇಯಂ ಉಪಮಾ ದ್ರಷ್ಟವ್ಯಾ. ಅಪವಾದ ಇವೋತ್ಸರ್ಗ ವ್ಯಾವರ್ತಯಿತುಂ ಈಶ್ವರಃ. ಅರ್ಥಾತ್ ಶಾಸ್ತ್ರೇಷು ಯಥಾ ಅಪವಾದ ನಿಯಮ ಉತ್ಸರ್ಗಂ ಬಾಧತೆ ತಥೈವ ಶತ್ರುಘ್ನೋ ಲವಣಾಸುರಂ ಬಬಾಧೆ. ಉಪಮಾಂ ಪ್ರತಿ ಕಾಳಿದಾಸಸ್ಯ ಅಸಾಧಾರಣಾಧಿಕಾರಾದ ಏವ ಚರಿತಾರ್ಥಾಯ ಮುಕ್ತಿಃ ಉಪಮಾ ಕಾಳಿದಾಸಸ್ಯ ಇತಿ ಶಂ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.
1: ಶ್ರೋತಾ, ಸಂಸ್ಕೃತ ಕಾರ್ಯಕ್ರಮ ಮೇ ಅಭಿ ಆಪ್ ಸುನ್ ರಹೇ ಥೆ ಡಾಕ್ಟರ್ ನಿರುಪಮಾ ತ್ರಿಪಾಠಿ ಕಿ ವಾರ್ತಾ ಉಪಮಾ ಕಾಳಿದಾಸಸ್ಯ. ಇಸಿ ಕೆ ಸಾಥ್ ಯೇ ಕಾರ್ಯಕ್ರಮ ಅಬ್ ಸಮಾಪ್ತ ಹೋತಾ ಹೈ.